ಗುರು ಡಿಟ್ಟ ತಮನ್ ಸದಾರಿ ರಾಮದಾಸ್ ಸರ್ ಪನದಾಸ್ ಸೋ ಆಸ್ ಜಗತ್ ಗುರು ಕಿ ಪಾರ್ಸ ಭೇದ ಪರ್ಸ ಕರೋ ಪನದಾಸ್ ಕೋ ಆಸ್ ಜಗತ್ ಗುರು ಕಿ ಪಾರ್ಸ ಭೇದ ಪರ್ಸ ಕರೋ ರಾಮದಾಸ್ ಗುರು ಹರ ಸತ್ ಕಿಯೋ ಸಮರ್ಥ ಗುರು ಸಿರ ಹತ್ತರೆಯೋ ಕಸುಮಲ್ ಜಾಯ್ ಹರ್ಹನ್.